0: ಸಾನಿ ಸಾನಿ ದಮ ಸಮ ಮಮ ಗ ಮಮ ಮ ಸಗ ಮದ ನಿ ಸರಿ ದಮ ಗ ಸ ಮದ ಸದ ಮನಿ ನಿ ನಿ ಮಸ ಸ ಸ ನಿ ದ ನಿ ಸ ಸಗ ಮಗ
1: ಅಗಡ ದಿನ್
0: ನಿ ಸಿ ದ ನಿ ನಿ ಮದ ದ ಗ ಮಮ ಗ ಮ ನಿ ರ ಸಾನಿ ದ ಮನಿ ದ ಮಗ
1: ತರ ದ ಗ ದನ ದಾಮ್ ತಗ ದ ದ ದ ದ ದಾಮ್ ತನಿ ಕಡ ದ ದಗ ದ ದಿನ್ ಕಡ ದ ದಗ ದ ದ ದಿನ್ ಕಡ ದ ದ
0: ನಿ